0: kane pnga temkonne pinyang khay shit le kane senegum ne tortu stilam ne tetegal khnirang mal ma ta khay men klokchun tikigel le ni che tortum ta antes pokon ne anno allo atin te poale yu amisum mo mahtamin nadi mang hatchen failure tawang ni mangala imatin nagala un chalero siku galaksun ay makon po tiyo kawin nyara li malakalo kaya nagalak li kaila lagay ay sumansu nito sa mga toha at mga kawin at nila sumanak tumagalo li tukatin naman lo kaya nagtend tukatin na to tiyo kung pinsa rin
1: Uku
0: Anun di kuku versi kuku lekan dengan hoksosulial menyugelok doksiatunya nyata nindia kemiti temuk kuku lekan ku hatelok memeta sekitar satu nindia sekitar nindia jual memeta
1: haning itu mo
0: yang suka itu
1: haning itu mo maka ingin nak pukul ni tu mew
0: Onne nati, onna hattamat oli ja, namukin nää tsewen nämet, rukstangosat enän jo, mongmulareadot, huomaa hoppasin jokun, namukin nää nati.
1: Hei, asua, pik. Näkö mei marialo, uhaala on nasi kenna mei ravi, ulla on kento, pitää.
0: Hei, näkö mei tänä, ullusi tietä. Jumin matiin, jumin tuhaa netsumakkuna saunaa, pidellä saunaa, onko se jylimmiokku. Tein.